0: ಭಗವಂತ ಭಗತ ಕಾರಾಂಗ
1: ಸಕಲ ತ್ಯಾಗೆ ದುಷ್ಟ ಕಾ ಸಾಂಗ
0: ದೇವಿಂಚೆ ಸಬ ಸಕಲ ಪರಮ
1: ಕರ್ ಪುಜೆ ಸಕಲ ಪಾರ ಬ್ರಹ್ಮ
0: ಸಾ ಸಂಗ ಪಾಪ ಮಲ್ ಖೋವೇ
1: ಭಗವಂತ ಕೀ ಟಹಲ್
0: ಕರೇ ನಿತ್ಯ